ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಪರೊತ್ತುಂಗ ತಮ ಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥೀ.

ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಪರೊತ್ತುಂಗ ತಮ ಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥಿ.